ಉದಯನವೇ ಹತರ ಸಂಪರ್ಕ ಯಾತ್ರೆ ಇಲೆಕ್ಟ್ರಿಕ್ ಯಾತ್ರೋಪೇದಿ ಪಾವತಿ ಕೊಯ್ಕಾಟ್ ವಾಸಿ.

0: ದಶಮಪಹ ಅನುತು ನಾಯ್ ದಶಮಹತ ಲಕ್ಕಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ವಿಲಾವ ಪಸುರು ಹತರೈ
2: ವಿಲಾವ ಉಪವೇತ ಗಿನ ಆವಿ
3: ವಾರ್ತಾ ಪಿಟ ವಾರ್ತಾ ಕಬನ ಕೋಟಿ ಅಟೇ ಎನ್ಎಲ್ ವಿ ತನಡೆ ತಹನೆ ಅನುತರೈಯಿನ್ ರತೇ ಸಂವರ್ಧನೆ ತ ತನಂತ ಶಕ್ತಿಯಕ್ ವಿಮಿನ್ ಒಬತ್ ದಿನವ ರಟತ್ ದಿನವತ ತನ ನಿಧಾನೆ ಬಿಲದಿ ಗಿನ ಒಬತ್ ಕೋಟಿ ಪತಿಯ ಕುವನ್

0: ದಶಘಾತಕ ಜನತಾ ವಿಶ್ವಾಸೆ ಸಹ ಪ್ರಸಾದಿ ದಿನಾಗತ್ ಕ್ರಿಮಿರಾಜ್ ಆಯುರ್ವೇದ ಔಷಧ ಐಎಸ್ಒ ಎಸ್ಎಲ್ಎಸ್ ನವದಾಸ್ ಏಕ ದಿನಾಸ್ ಅಟ ಸಾಹತಿಕ ಸಹ ಜಿಎನ್ಪಿ ಪ್ರಮಿತಿಯ ಸಾಹತಿಕ ಕಲೆ ಕ್ರಿಮಿರಾಜ ನಿಷ್ಪಾದನೆ ಕುರುಳಾಸುವೆಯ ವ್ಯಾಲ್ಮಿ ಪನಿ ಹಂದಿ ತೈಲೆ ಮುಖ ಶೋಧನೆಯ ಕ್ರಿಮಿರಾಜ್ ಕರಾಲ್ ಗುಳಿ ಅತುಲು ಔಷಧ ವರ್ಗ ತೋಂಸೀಕರತ್ ವಡಾ ದನ್ ಕಾಗೆ ಸ್ಲಾಫ್ ಅತುಲು ದಿವೈನ್ ಪುರಾಸಿಯಲು ದೇಶೀಯ ಔಷಧ ವೆಲಿಂದಸಲ್ ಸಹ ಒಬಟ ಲಾಂಗಮ ವೆಲಿಂದಸಲಿನ್ ವಸರ ವಿಸಿಪಾಕ ವಿಶ್ವಾಸ ಎಡಬ್ಲ್ಯೂಬಿ ರೋಲ್ ಡೋಸ್ ಮಲನೊಗನಸಿನ್ ಅಲ್ಯೂಮಿನಿಯಂ ಸಹ ಪೌಡರ್ ಕೋಟೆಡ್ ತಹಡುಗಳಿಂದ ನಿಷ್ಪಾದಿತ ಶಕ್ತಿಮತ್ ಸಹ ಆರಕ್ಷಿತ ಎಡಬ್ಲ್ಯೂಬಿ ರೋಲ್ ಡೋಸ್ ಮ್ಯಾನುವಲ್ ಸಹ ರಿಮೋಟ್ ಕಂಟ್ರೋಲ್ ಮಗಿನ್ ಕ್ರಿಯಾತ್ಮಕ ಕಲಹಕ್ಕೆ ಅತರ ಮೊಬೈಲ್ ಆಪ್ ಮಗಿನ್ ದುರಸ್ತವ ಕ್ರಿಯಾತ್ಮಕ ಕಿರಿಮೆ ಪಾಸುಕ ಮತ್ ಲಬಾಗತ ಹೇಗೆ ವರ್ಣ ದುಲಾಕಿನ್ ವಸರದಾಯಕ ವಗಕಿಮಕ್ ಸಮಗ ಎಡಬ್ಲ್ಯೂಬಿ ರೋಲ್ ಡೋಸ್ ಒಬೆ ವಿಶ್ವಾಸೆ ತೇರಿವ ಪ್ರಧಾನ ಕಾರ್ಯಾಲಯ ಪರಂದು ಪಾರ ಕೊಟ್ಟಾವ ಶಾಖಾ ಹೋಮಾಗಲು ಮಾತ್ರ ಕುರುಮೇಗಲ ದುರ್ಗತರಂಗ ಬಿಂದು
1: ලංකාවේ වැඩිම තෑගි දෙන තෑගි අවස්ථා වැඩිම ලොතරැය්‍ය NLB හඳහන ඔබත් අදම NLB හඳහන බලා ගන්න
2: වසවිෂ නැති දේශීය කිරිවලින් පමණක්ම නිපදවන මෞපිමේ සාරකුණිය රැකත් පැල්වත්ත කෙරි දැන් ළඟම කීල් සුපර් ශාඛා මගින් මිලදී ගත හැකි
3: ඇසේසු දැවිල්ලද දියවැඩියාව ග්ලූකෝමා වැනි රෝග නිසා පෙනුම දුර්වල වෙලාද අඩුම වියදමකින් දවසින් පෙනුම ලබා ගන්න රජයේ අනුමත ලෙන්ස්ටෙක් අයිකියා රෝහලට දැන්ම කතා කරන්න ලෙන්ස්ටෙක් අයිකියා රෝහල වත්තර මුල්ල දුරකථන අංක 0706 478 478
4: මම නම් දැන් මාරම රිලැක්ස්
5: ඕනම සන්ධි වේදනාවකට ප්‍රබලම විද්‍යානුකූල විසඳුම ඕටෝෂීල් ඇක්ටිව් ප්ලස්
6: Drive with Chamit.

ಮೆನ್ನದೆಲ್ಲ ಬಿಡು ವಿಶೇಷ ಪ್ರವೃತ್ತಿಯ ಹಿಡಪು ಜನಾಧಿಪತಿ ಮಹಿಂದ ರಾಜಪಕ್ಷ ಮಹತಾಗೆ ಬಿರಿದ ಶಿರಂತಿ ರಾಜಪಕ್ಷ ಮಹತ್ಮೀಯ ಲಬಡ ಧಾತು ಬಿಡದ ತಕ್ವ ರಕ್ಷಿತ ಬಂದರಾಗಾರ ಕತ್ತು ಕಿರಿಬಿಟ್ಟು ಕೊಲಂಬ ಮಹಾಧಿಕರಣೆ ನಿಯೋಗ ಕಲ ಅದಿಯ ಲಸ್ಕುಮಿಸ ಮಗೇನ್ ಶಿರಂತಿ ರಾಜಪಕ್ಷ ಮಹಾತ್ಮೀಯ ಅತ್ತರಂಕುಟಕಿನ ಅದಕ್ಕೆ ತಿರುಪಾತ್ ಕಿರಿಮೆನ್ ಪಸುವಾಯ್ ಕೊಲಂಬ ಮಹಾಧಿಕರಣೆಯ ಮೀಟ ಸುಲು ಮುಹೂರ್ತಕಟ ಪೇರು ಮೆಮ ನಿಯೋಗ್ಯ ನಿಕುತ್ಕಲೆ ಮೇಪಿಲಿ ಬದ ವೆಡದುರು ತುರುತುರು ಅಪ ಪ್ರಧಾನ ಪ್ರವೃತ್ತಿ ಪ್ರಕಾಶಿತುಲೇನ್ ಬಲಾಪುರತ್ವನ್ನು

0: ಸಂತತಿಯ ತಹಾರ
1: ಸಮಾನುಗ್ರಹಾಯ
2: ಕೋಟಿ ಎಕುಲಹಿ ದನ ನಿಧಾನ ಲೋತರಾಯ ದಸ ಲಕ್ಷ ಪ್ರಥಮ ತ್ಯಾಗ ಬಿಸಿ ಲಕ್ಷ ವಿಲಾ ರೂಪಿಯಾ ಲಕ್ಷ ತುಂದಾಹ ದಾಹ ಸೀ ಹೆಟ ಬಿಸಿ ತ್ಯಾಗಿ ಡಬಲ್ ವಿಲಾ ಕೋಟಿ ಎಕುಲಹಿ ದನ ನಿಧಾನೇಟ ರೂಪಿಯಾ ಹತಲಿಯ ಕೊಂದಟ ಮೇತಿ
3: ಲಾಂಕಿ ವಿಶ್ವಾಸ ದಿನು ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿ ತಹರಿನ ದೆನ್ ನವ ನಿಮಾವಕಿನ್ ಎನ ಡೋಮಾ ಸ್ವಾಂಕ್ರಿ ವಿಕೆಟಿ ಮಿಯಾಂತ್ರಿಕ ಸಾಟಂಬರ್ ಹಿಮಿಕರ್ವಿಕುಮಾನ್ನ ಅದುಮ ಅವತನ್ನ 0117 579 579